ಕಡಿತ ಜಮ್ ದಾರಿ ತರಿತ ಜಮ್ ದಾರಿ ತರಿತ ನಮ್ ಕಜಂ ಕನಂ ಕದಂ ಕದಿ ತದಿ ತದಿಂಗಿನ ತಮ್ದ ತಜಂ ತನ್ನಂ ಕದಂ ಕದಾದಿ ಕದಾದಿಂಗಿನ ತಮ್ದ ತಜಂ ತನ್ನಂ ಕದಂ ಕದಾದಿ ಕದಾದಿಂಗಿನ ತಮ್ದ